ದಿ ನೆಕ್ಸ್ಟ್ ಒನ್ ರಾಮನನ್ನು ಬರೋವರ ದಿ ರಾಗಂ ಹರಿಕಾಂಬಾಜಿ ಸೆಟ್ಟು ರೂಪಕತಾಲಂ ಕಾಂಪೋಸಿಷನ್ ಆಫ್ ಶ್ರೀ ತ್ಯಾಗರಾಜು.